ಬನಗೆ ಕಬೂತರ ತರೂ ಮೈ ಗುಟರ ದಾನ ಕಿಲಾ ತೂ ಮುಂದೆ ತುಮೇ ಪ್ಯಾರ ಪ್ಯಾರ ಹಥೋ ಕೋ ಬಾರ ಬಾರ ಚೂಮೂ ದಿಲ್ ಮೇರಾ ಕಹೇ ಕಿ ಖಿಡಕಿ ಮೈ ತರೀ ಬನಗೆ ಕಬೂತರ ತರೂ ಮೈ ಗುಟರ ದಾನ ಕಿಲಾ ತೂ ಮುಂದೆ ತುಮೇ ಪ್ಯಾರ ಪ್ಯಾರ ಹಥೋ ಕೋ

0: ಹಾಯ್ ಕಿರತ್ಕ ಹೋ ಅಂಸಾರಿಯ ಪುಣೇರಿ ಹೋ ಅಂಸಾರಿಯ ಪುಣೇರಿ
1: ಚಲ್ ಚಲ್ ಚಲ್ ಮೇರೆ ಕಂಪ್ಯೂಟರ್ ಚಲ್ ಚಲ್ ಚಲ್ ಮೇರೆ ಕಂಪ್ಯೂಟರ್ ಕುಚ್ ಚೀಜೆ ಒರಿಜಿನಲ್ ಹೀ ಅಚ್ಚಿ ಲಗ್ತಿ ಹೈ ಸುನಿಯೆ ಪುಣೇರಿ ಆವಾಜ್ 107.8 ಖುಷ್ ರಹೋ ಖುಷಿಯಾಂ ಬಾಂಟೋ